0: ಬಜೆ ಬಜೆ ಸಾಕುತಿ ರೇಡಿಯೋ ಏವರಿ ತೋಹೈಮು ಭೇಜೋ ರೇಡಿಯೋ ರೇ ರೇಡಿಯೋ ಮರ್ಸಂಗಿರಿ ತಮು ಗೇರಿ ಸಮಾಚಾರ ಖಲ್ ಥೈಬ
1: ಅಮ್ಮೆ ದಿನೆ ಗಮ್ ನೇವ ಜೊಮ್ಲೆ ಅಮ್ಮೆ ತೇ ಝಲೋ ಜೆ ಭಿಜೊ
0: ಬರ್ಥಾಲಿ ಬಿದೆ ಸೇವಾಗ್ರಹೀ ಮರ್ಕರಿ ನೇಪಾಲಿ ಕಾಂಗ್ರೆಸ್ ಸರ್ವೆ ಕೇಂದ್ರೀಯ ಸದಸ್ಯ ರೀ ಲಂಜುಂ ದಕಲೆ ಆರಚನ್ ಕೋಹರ ಬೈ ಕೇಂದ್ರೀಯ ಸದಸ್ಯ ಮೇ ಉಮೇದ್ವಾರಿ ಕಿ ಬರಿ ಪ್ಲೂಲೆ ಜಾನಾ ನೇತಾ ಮೈನ್ಯು
2: ಕೇಮೈ ರೇಡಿಯೋ ಮರ್ಸಂಗಿದ ಕ್ಯಾಲಿ ದಿನೈ ನಾನರ್ ಬೈ 8 ಬಜೆ ಖಬೈ ತಮು ಕೇ ಸಮಾಚಾರ ನೇ ಬರಿ ಅಮ್ಲಿದ ಓ